ಮೂರ್ತಿ ಗುಲ್ತು ತಿಗೊಲ್ಲೇ ಅವರೇ ಸುದಿ ನಡಾಗಲ್ಲಿ ಸಲಾಮ ಅಲೈಕುಮ್ ಬನಾರಸ್ ಖಾನ್ ಡಪ್ಪಿರಾಳೆ ನಿಜಾಮ್ ಶೇಫ್ ತಾಸು ಪ್ರೋಗ್ರಾಮ್ ಡೇರ್ ಖಿಸ್ತದೆ ನಮ್ಮ ತರಫ್ ನ ಟೂಲು ತ ಸ್ಪೆಷಲ್ ಸಲಾಮ್ ಪರ್ವೇಸ್ ತಾಲೆ ತಲಹಾತ ಸಲಾಮ್ ಸ್ತರ್ಗೆ ಮೇ ಸ್ಥಾಲ ಲಾರು ತಗೂರಿ ಜನಾನ ರಾಶಿಯಲ್ಲಿ ಮನೆ ತರ್ಪಸಿ ಶುಮ ಸ್ತಾದಿ ಜಮಾಪು ಸರ್ ಕಸಂಬಿ ಕೈಯಾರ್ತಿ ಬಲ್ವಿ ಮಾತಾ ಮಹಾಂದ ಮಯನ ಮೇರ ಜಾನ್ ಹಮದರ್ ನಚಾದ ಕಸ್ತ ಪರ್ವೇಸ್ತ ಡಾಲೆ ಸಚ್ವರ್ ಗೈ ಮನನ ಮನನ ಮೀನ ಮನನ ಸಲಾಮ ಅಲೈಕುಮ್ ಬಾಯ್ ಪಖೇರ್ ರಾಲಿ ಸಿಂಗೈ ತಾಸು ಔ ಜಮಾ ಮೈ ರಾಕ್ಸಾಮ್ ಅನ್ಸಾಜ್ ವಾ ನಾದಿಯಾ ನಯಾಮ್ ಆಸ್ಮಾ ಲೀಶ್ಬಾ ಸೋನಿಯಾ ಹಾನೋರ್ ಆಲ್ ಸಿಸ್ಟರ್ ತ ಸಲಾಮ್ ಸಲಾಮ್ ನಿಕ್ಕಿ ಹಿಲ್ ಇಖ್ತಿರಾಮಾತ್ ಐ ಆಮ್ ಇಟ್ಸ್ ಮೀ ಅಂದಲೀಬ್ ಅಂದಲೀಬ್ ಪಖೇರ್ ರಾಲಿ ತಾಸು ಖೇ ಸೇ ತುಮ್ ಖದೆ ಮಿನವಾಲು ಮಿನವಾಲು ತಾಸು ಖಬರ್ ಯದಿ ಕಿ ಮಂಗ ತಾಸು ದ ಪಾರ ರೌಡಿ ಜಬರ್ದಸ್ತ್ ಜಬರ್ದಸ್ತ್ ಕ್ರೀಮುನಾ ಸಿಫಾತ್ ರೈಸ್ ಫೇಸ್ ವಾಶ್ ಸಿಫಾತ್ ರೈಸ್ ಬ್ಯೂಟಿ ಕ್ರೀಮ್ ಔ ಸಿಫಾತ್ ರೈಸ್ ಬ್ಲೀಚ್ ಡೇರ್ ಖಸ್ತ ರಿಸಲ್ಟ್ ಪಕಿ ಆಗ ಖುಯನ್ ದಿ ವಾಖ್ಲೈ ಚಾಚು ಡೇರ್ ಕ್ರೀಮುನ ಲಗೂಲಿ ವಿ ಔ ರಿಸಲ್ಟ್ ವರ್ತನ ವರ್ ಕಬಿ ಚೆಹರೆ ಖರಾಬ್ ಖರಾಬ್ ಶಿವಿ ವಿ ಆಗ ಜಾನ್ ತ ವಾಖ್ಲೈ ಸಿಫಾತ್ ರೈಸ್ ಫೇಸ್ ವಾಶ್ ಸಿಫಾತ್ ರೈಸ್ ಬ್ಯೂಟಿ ಕ್ರೀಮ್ ಔ ಸಿಫಾತ್ ರೈಸ್ ಬ್ಲೀಚ್ ಹರ್ಬಲ್ ಆಯಿಲ್ ಹರ ಕಿಸ್ಮ ಬಿಮಾರೇ ಮಾಲಿಶ್ ಕೂಲೇಶಿ ಹೊಳಲೇಶಿ ಸ್ಕಲೇಶಿ ಜಿಸ್ಮ ಕಿ ಕಮಜೂರಿ ವಿ ಸರ್ ಮಾಲಿಶ್ ಪಿ ಕವೇಶಿ ಜಿಸ್ಮ ಕಿ ಕಮಜೂರಿ ವಿ ಜಿಸ್ಮ ಕಿ ಇಜಾಫಿ ಚರ್ಬಿ ವಿ ಮೋಟಾಪ ವಿ ಜಸ್ಮಾನಿ ಅಕ್ಸಾಬಿ ಕಮಜೂರಿ ವಿ ಬಾಸಿರು ಮಸಲವಿ ಅಗಲ್ ಖೂನಿ ವಿ ಅಬಾದಿ ವಿ ಸರ್ ಕಿ ಖುಷ್ಕಿ ವಿ ಪೂರನ್ ವ ಖತ್ಮಶಿ ಮಹಾಮ ತರ ಪವ್ಯಕ್ತ ಸರ್ ಪೆ ಮಾಲಿಶ್ ಕವೇಶಿ ಅವಸಾರೆ ಮಾಲ್ ಸಿಫಾತ್ ಶಿಂಪು ಸರ್ ವಿಂಜಾ ಖುಷ್ಕಿ ವಖತ್ಮ ಕಿ ವ್ಯಕ್ತ ವಸ್ತ ಕಿ ಪಕ್ವಕ್ಕೆ ಚೋಲಿ ಶಿಸ್ತರ್ಗು ಕೆ ಚೋಲೇಶಿ ನಮೇದಿ ಮಸಲವಿ ಬದ ಹಜ್ಮೆ ಮಸಲವಿ ಮೇದಿ ಗೇಸ್ ಜಲನ್ ವಿ ತೇಜಾಬಿಯತ್ ವಿ ಮೇದಿ ದರ್ದ್ ವಿ ನುಜಾನ್ ತೇವಾಖ್ಲ ಫೋರನ್ ಬಟ್ ಠಿಕ್ ಶಿ ಇನ್ಶಾಲ್ಲಾ ದ್ವದ್ರಿ ಉಡಜು ಕಿ ಬ್ಲಡ್ ಪ್ರೆಷರ್ ಶುಗರ್ ಮಸಲವಿ ಕಬಜ್ ಮಸಲವಿ ಜೈನಿ ಸಕುಂದಲ ದರ್ಕವಿ ಹರ್ ಕಿಸಮ್ ಸ್ಕಿನ್ ದಿ ಪಾರ ಎಲರ್ಜಿ ದಿ ಪಾರ ಜಬರ್ದಸ್ತ್ ಕಾರ್ ಕವಿ ಕುಲ್ಮಿ ದಿ ಸ್ಪೂರಿ ವಿ ನು ಜಬರ್ದಸ್ತ್ ಕಾರ್ ಕವಿ ಸರ್ ದರ್ದ್ ವಿ ಕಮರ್ ದರ್ದ್ ವಿ ಪಟು ದರ್ದ್ ವಿ ಜೋಳು ನು ದರ್ದ್ ವಿ ನುಜಾನ್ ತೇವಾಖ್ಲ ಮಾಲಿಶ್ ಪಿ ಕವೇಶಿ ಮಸಾಜ್ ಪಿ ಕವೇಶಿ ಆಗ ಅಖವೇಂದ ಚಾ ಜೋಡುನು ಮಸಲವಿ ಪಾಲಜ್ ಮರೀಜ್ ದಪಾರ ಜಬರ್ದಸ್ತ್ ಕಾರ್ ಕವಿ ಹರ್ ಕಿಸಮ್ ಜಖಮ್ ದಪಾರ ಜಬರ್ದಸ್ತ್ ಕಾರ್ ಕವಿ ಯೋಜನೆ ಜರೂರ್ ವಾಖ್ಲ ಉಚಿತ ತಗೊಳ್ವಾಲಿ ರಸವಿ ಖರ್ಚೌಕ ಚಚಾದ ಕಸ್ತ ಜೇತುನ ಕಲ್ವಂಜಿ ದ ಪಕ್ಕಿ ಮಿಲಾವಟ್ ಪಕ್ಕಿ ನಿಷ್ಠ ಡೇರ್ ಖಿಸ್ತ ರಿಸಲ್ಟ್ ಸಿಫಾತ್ ವಿಟಾಮಿನ್ ಸಿ ಸೀರಮ್ ವಾಖ್ಲೈ ಜಾನ್ಲ ಆಗ ಖುಯನ್ದೆ ಸೋಕ್ ಚಿಜಾನ್ ತಖ್ಲೈ ಸಿಫಾತ್ ಬ್ಯೂಟಿ ಕ್ರೀಮ್ ಸಿಫಾತ್ ವಿಟಾಮಿನ್ ಸಿ ಫೇಸ್ ವಾಶ್ ಔ ಸಿಫಾತ್ ಸೀರಮ್ ಡೇರ್ ಜಬರ್ದಸ್ತ್ ಕಾರ್ ಕವಿ ಯಾವ ಮಿಂಗ್ ತ ದವಾಗಾನಿ ಖವೈ ಬ್ಯಾಚ ಕ್ವೇಜ್ ದಂತ ದೇ ವಧುನು ತ ಸೈ ಕನಾ